0: ತೊಂಬರ್ ಅಟನೇ ಇದಾದ ಅದ ಅಟಕಿಯನ್ನ ಈ ಹತನೆ ಈಗತ್ತ ವಾಸನಾವಂತ ಲೊತರಾಯಿಟಿಗೆ ಪ್ರತಿಭಾಲ ಬಲಮು ಶುಭ ದವಸಾಕ್ ಲೊತರಾಯಿ ಈ ದವಸ ದಿನ ಮೆದ್ದ ಕಟಗಲಾಗ್ನಿ ಜಯಕ್ ರಾಯ್ ಅಂಕ ದಹನವೇ ವಿಸಿಹಾಯ ಪನಸತ್ ಜಯ ಲೊತರಾಯಿಯ ಎನ್ನಾಕ್ಷರ ಅಂಕ ದೇಕ ದೇಕ ಹಯ ಪಹ ಅದ ಸಂಪದ ಅಂಕ ಹತ ಅಂಕ ಹತ ಅಂಕ ಬಿಂದು ಅಂಕ ಹತ ಅಂಕ ಹತ ಅಂಕ ಅಟ ಅಂಕ ಬಿಂದು ಅಂಕ ಹತ ಅಂಕ ಹತ ಡಬ್ಲ್ಯೂ ಅಕ್ಷರಯ ಹದಾನ್ ಲೊತರಾಯಿಯ ಮಿಥುನ ಲಗ್ನೆಯ ಅಂಕ ದಹಾಟ ವಿಸಿ ಹತ ಹತಲಿ ಸತರ ಸಹ ಪನಸ್ತುನ ಧನ ನಿಧಾನೆಯ ಪಿ ಅಕ್ಷರ ಅಂಕ ವಿಸ್ ವಿಸಿ ಏಕ ವಿಸಿ ನವೇ ಸಹ ಹೆತ್ತ ಹತ ಇವಾಗ ಮೆಗಾ ಪವರ್ ಡಿ ಅಕ್ಷರ ತೆಕ್ಕ ಪ್ರಸಾದ ಅಂಕಿ ಅಂಕ ಹಯ ಜಯಗ್ರಹ ಅಂಕ ದಿಕ್ಕ ಪಹ ವಿಸಿ ತುನ ಹತಲಿಸ್ ಪಹ ಗೋವಿಸತ ಎನ್ ಅಕ್ಷರ ಅಂಕ ಏಕ ತಿಸ್ ದಿಕ್ಕ ಹತಲಿ ಸಟ ಪನಸ್ತುನ ಮಹಾಜನ ಸಂಪದ ಗತನಾಂಗ್ ಡಬ್ಲ್ಯೂ ಅಕ್ಷರ ಅಂಕ ಬಿಂದು ಅಂಕ ಹಯ ಅಂಕ ಅಟ ಅಂಕ ಬಿಂದು ಅಂಕ ಹತ ಅಂಕ ಹತ ಏ ತಮ್ಮ ಜಾತಿ ಲೊತರಾಯಿ ಮಂಡಳಿ ಈ ದವಸಗತ್ತ ಟಿಕೆಟ್ ತುಲ ವಾಸನಾವಂತ ಅಂಕ ಟೀಕ ಅದತ್ತು ಆ ವೆಡಿಬೆಡಿ ಮಿಳದಿ ಗನ್ನೋನೆ ಲೊತರಾಯಿ ತೀನೋ ಏ ತಮ್ಮ ಆಯುಬೋ ಲೊತರಾಯಿ
1: ಓ ಅಪಿ ಎಹಮ ಕ್ಯಾನೆ ಆಯುಬೋ ಲೊತರಾಯಿ ಕೆಲ ಕ್ಯಾನೆ ದಿನುಮಕ್ ಅತಾತ್ ನೆತಾತ್ ಒಬ್ಬ ಒಬ್ಬ ಒಬ್ಬಮ ದಹಸಕ್ ಹದವತ್ ಸೋಪತ್ ಕಿರೀಮಟ ಸತಿಯ ದಿನ ಹತಕ್ ಪುರಾವಟಮ ದಿನ ಮದಿನ ಲಬನ ಅಲುತ್ಮ ಲೊತರಾಯಿ ತಿಂಗ ಆಯುಬೋ ಲೊತರಾಯಿ ಮಿಳದಿ ಗನ್ನೀಮಟ ಒಬ್ಬ ವ್ಯಯಕರ್ನ ಪುಂಚು ರುಪಿಯಲ್ ಹತಲಿಯ ಹರಹ ರಟೇ ಸೌಖ್ಯ ಸಂವರ್ಧನೆ ಸಂದ ರಿಜುವಮ ದಾಯಕತ್ವ ಲಬಾ ದೀಮಟ ಹೆಕ್ಯಾವ ಲಭಿನೋ ಇವಾಗೇಮ ಸೌಖ್ಯ ಶಾಸ್ತ್ರೀಯ ವೆತ ಲಘು ದಾಯಕತ್ವ ದಿನ ಜಾತಿಕ ಲೊತರಾಯಿ ಮಂಡಳಿ ಹಮದಾಮತ್ವಾಗೆ ಬಹುಗಿಯ ದವಸಲು ಪ್ರಜಾಸತ್ಕಾರ ವ್ಯಾಪೃತಿ ಕಿಹಿಪ್ಯಾಕ್ಮ ಸಿದ್ಧಕರ ಏ ಮಿಹಲದಮ ಪ್ರದೇಶ ಪ್ರಾದೇಶಿಕ ರೋಹಲ ವೆತ ಅತ್ಯವಶ್ಯ ಉಪಕರಣ ಪ್ರಧಾನೇಕರ ಇವಾಗೇಮ ರಾಜಾಂಗನೆ ಪ್ರಾದೇಶಿಕ ರೋಹಲ ಅತ್ಯವಶ್ಯ ಉಪಕರಣ ಪ್ರಧಾನೇಕರ ಇವಾಗೇಮ ನಿಖವರಟಿಯ ವನ್ಯನಾಯಕ ಮಧ್ಯ ಮಹಾವಿದ್ಯಾಲಯ ವೆತ ಅತ್ಯವಶ್ಯ ಉಪಕರಣ ಪ್ರಧಾನೇಕರ ಅದೇ ಮೇವಾಗೆ ಸಮಾಜ ಸತ್ಕಾರ ಪ್ರಜಾ ಸತ್ಕಾರ ಸಿದ್ಧಕಿರಿಯ ಸಂದಹ ಪ್ರಮುಖತ್ವ ಲಭಾಗನ್ನ ಜಾತಿಕ ಲೊತರಾಯಿ ಮಂಡಳಿ ಅವೃದ್ಧ ಗೆವನು ಮಾಸ ಕೇಪೆಯ ತುಲ ಇವಾಗೆ ವ್ಯಾಪ್ರತಿ ರಸಕ್ ಸಿದ್ಧಕಲ್ಲ ಕೇಳ ಅಪಿ ಆಡಂಬರೇ ಮತಾಕರ್ನು ಇತಿಂಗ್ ಏ ಹಿಂದೆ ತಮ್ಮ ಅಪಿ ಹಮವಿಲೇಮ ಕ್ಯಾನೆ ಒಯಾ ವೇದಾಂಕನ ಪುಂಚು ರುಪಾಯಲ್ ಹತಲಿಯಂಗ್ ಮೇರಟೆ ಸಂವರ್ಧನ ಕಾರ್ಯನ್ವಯನ ಲೊಕು ದಾಯಕತ್ಯ ಕ್ಲಪಾತೆನವ ಕೇಳ
0: ಹತಾಯಿ ವಿನಾಡಿ ದಿಸ್ ಬಹಾಯ್
2: ವಿಲಾವ್ ಒಬ್ಬ ವೇತ ಕಿಂಡ ಆವಿ
3: ಸುಭ ದವಸ
4: ಅಲುತ್ ವೇಲಾ
3: ಪಾಸು ವೇಲಾ
4: ತೇಗಿ ಪೇಡಿ ವೇಲಾ
5: ದವಸ ಸುಭಾಯ್ ಸಿಹಿನ ದಿನಾಯ್ ಸುಭ ದವಸ ಚಾತಕ ಲೊತರೆ ಮಂಡಳಿ.

0: ಅವಟ ಹಿನಾ ಬೆಳಿ ಸಿಂಧು ಅನ್ನ ಇವಿ ರಾಯಿ ಚಮ್ ಎಂ ಚಾರು
1: ಸದೇ ದಿನವಲ ಸವಸ ಹತರಟ
2: ಸಮ ಅನುಗ್ರಹಯ
3: ಎನ್ಎಲ್ಪಿ ಹದಹನ ලංකාවේ වැඩිම තෑගි දෙන තෑගි අවස්ථා වැඩිම ලොතරැය්‍ය NLB හඳහන ඔබත් අදම NLB හඳහන බලා ගන්න

ಕೊನೆಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ವಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷವೂವಕಿ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೇ ಇದಾ ಕಪಿಲ ವಸ್ತು ನಗರಾಸನ್ನೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧ ಜ್ಞಾಚತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನ ವಿಶೇಷೇನ್ಮ ಸಜಾಯನ ಕಿರಣಿ ಸಮ್ಯಕ್ ದೃಷ್ಟಿಕ ದಿವಿದೇವತಾಂ ವಾಂಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದ್ಯ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಾಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಈ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟಯ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಕಲಹ ಮೇ ವನಾಹಿ ವಿಶ್ವಗತ ದಿವ್ಯ ಶಕ್ತೀನ್ ಏಕರಾಶಿ ಕರಮಿನಿ ಜೀವಿತೆಯಟ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸೀಮೆಯಿಂದ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದೆಹೆ ಸಿತಿ ಸಜ್ಜಾನ ಕರುಣ ಲಭನೇ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿ ವಹನ್ಸೆ.